0: ಶಾಸಕಃ ಕೇಶಃ
1: ಅವಗತ ಗೋಚರ
0: ಪ್ರವೇಕಾಂಜನ
1: ಗೋಚರ
0: ಗದ್ದೇ ಕಣ ಬಂಧನ ಬದ
1: ಆಪನೆ ಆಪ ಆಪ ಹಿ ಚರ್ಜಾ
0: ನಾನಕ ಆಪನ ರೂಪ ಆಪಿಯೋ ಪ್ರಜಾ
1: ಜಯ ನಿರ್ಮಲ